ಅಲ್ಲಮ್ಮ ಕಲ್ಲಂಗ ನಂಗ ವೆರಲು ಒಟ್ಟ ವೆಲ್ಲಂಗ ಗೊರಿಗಿಲಿಕ್ಕ ಮುಂದಿರಿಗ ನಾ ಕೋಣ ಕೊಪ್ಪರ ಕೊಯ್ಯಾಕ ಕಜ್ಜಾಮುಯ್ಯ ವಲ್ಲಡ್ಡ ಮಾಟಿಗೆ ನಾ ರುರ್ ಹಾಕ್ತಾರೆ ಡಮ್ಮಲ್ ಡಿಮ್ಮಲ್ ರಿಮಂಡೆ ಕಾಟಿಗೆ ನಾ ಹೂವ ಒಂದು ಸಟ್ಟ ಒಂದು ಬಲ್ಪ ಒಂದು ಪ್ಯಾಂಟ್ ಒಂದು ಪ್ಯಾನ್ನ ಒಂದು ಸಟ್ಟ ಒಂದು ಬಲ್ಪ ಒಂದು ಪ್ಯಾಂಟ್